ಜನವಾದ ಅಧಿಕಾರ ಆ ತೆರೆಯದ ಕಿರಿಯ ಸಿದ್ಧಾಂತ ಸ್ವಾಮಿ ಚಂದ್ರಮ್ಮ ಅದಕ್ಕೆ